0: ಪಾಡಿಲ್ಲ.
1: ದಿಗು ದಿಗು ದಿಗು ನಾಗ ನಾಗ ದಿಗು ದಿಗು ದಿಗು ನಾಗ ನಗನ್ನ ಸುಂದರಿ ನಗೋ ನಗನ್ನ